ಕಮ್ಮ ಗುಣ ಸಡನ ನಟನ ಮನೋಹರ ನೀಲಕಂಠ ಹರಿ ನಟನ ಮನೋಹರ ನೀರಜ ದಳ ನಯನ ನೀರಜ ದಳ ನಯನ.